0: ಉಂಟು ನಾನು ಎಗ್ರಿ ಮಾಡಬೇಕು.
1: Victor Edward King 875 break.
2: Cut.
1: 7 Yellow John George 816